ಓಹನ ಬೆಳ್ಳಿಯಂತ ಅಹನ ಬೆಳ್ಳಂತ ಓಹನ ಬೆಳ್ಳಂತ ನೀವು ನಾವು ಚೆಲ್ಲಂತ ಲೋಕಮೆಲ್ಲ ಗೋಲಂತ ತಾಮ್ ತಾಮ್ ತಾಮ್ ಈರಾಧಿ ವೀರುಲಂಟ ಧರಣಿ ಕುಬೇರುಲಂಟ ಘೋರು ಘೋರು ಮಂಟುಮ್ಮ ಬೆಳ್ಳಿವಾರು ವಚ್ಚಿರಂಟ ಈರಾಧಿ ವೀರುಲಂಟ ಧರಣಿ ಕುಬೇರುಲಂಟ ಘೋರು ಘೋರು ಮಂಟುಮ್ಮ ಬೆಳ್ಳಿವಾರು ವಚ್ಚಿರಂಟ ಹಬ್ಬ